0: Ewurade ene me boni nti wo wu wa se nyane so ma me me boni nti wo pa una twa na wo wo fimu pia otobeni wo tobeni
1: oh
0: Ewurade uto wa tie emu ye turu enti dia kan se e chane ye ye e kauti cha cha cha

Ghana no so na wo yesu wo wi wo pawa sanya wo ku wa ni wase ena me body ti wo wa ni kwasi wo ma me ana pay de ni kan sa en chen kan wo ti ayeye kan wo ti e wo Jesus Christ ti mo ti.